0: ಅದರೆ ತಾತ ತಲ ದೀನ ತಾಲೂಕ ಆಯ್ತು ತಾ ದೀನ ತಾಲೂಕ ಆಯ್ತು ಚಸ ನಕ್ಕೆ ಖಾದೀನ ತಲ ತಿ ಚಲೋ ರೋ ತಲ ತು ಓ ದೀನ ತಾಲೂಕ ತಾಯಸೆ ತಾ ತೋರ ದೀನ ತೆನ ತರೆ ಆ ತಾ ತೋರ ಬಫೋ ತೋರ ದೀನ ತೆನ ಆ ಮಂಜೋ ದೀನ ಯೋ ಯೋ ತೋ ತೆನ ಜೋಂ ರೋ ರೆ ಆ
1: ಜೋಂ ರೋ ದೀ
0: ಆ ಜೋಂ ರೋ ದ ಆ ಜೇತ ಚರೆಸೆ ನ ಯಾ ರೋ ಜೋ ಯೋ ಸೆ ನ ಆ ಈ ಬಸೆ ಈ ಬಸೆ ಈ ಬಾಯಾ ಶೋ ದೋ ರೋ ಜೋ ಯೋ ಸೆ ನ ಆ ಯೋ ಬಸೆ ಯೋ ಬಸೆ ಯೋ ಬಾಯಾ ಶೋ ಈ ಬಾಯಾ ಶೋ ಯೋ ಬಾಯಾ ಶೋ ಓ ಯೇ ದೋ ಆ ತನ್ ಜೋಂ ಸೋ ತೆನ್ ದಿ ಆ ಕಂಗಂ ಬಾ ಲಿ ಚಾ ನೋನಾ ದಿನ್ ಜೆ ಚಾ ನಾನ್ ಚಿ ಕ ಚಿ ತಾ ರಾ ತಾ ತಾ ಚಾ ಯೇ ದಿ ಜೋಂ ಯೋ ನ ಜೋಂ ಚಾ ದಾ ಜೋಂ ದಾ ಚೋಮಾ ಜೋಂ ಸೋ ತೆನ್ ದಿ ದಲ ದಾ ಜೋಂ ರೋ ಜೋ ಜೋ ದಾ ಸೋ ಯಾ ರೋ ಜೋ ಕಿ ಸ ನ ಈ ಬಸೆ ಈ ಬಾಯಾ ಈ ಬಾಯಾ ಶೋ ಜೋ ಜಿ ದಾ ದಂ ದ Tā tā tā kā pārāṅ kālā tā nā chā dōṅ kārā sā nā tā nā chē dō, yū dō, dō dō tā kā chā yā nā dōṅ chū rī Tā dōṅ chā tā jī lā rē sā tā tō tā pā cāṅ kāṅ bī tā kā pā lā chā dōṅ kārā sā nā Zhīn rō dōṅ kārā, zhīn rō
1: Cāṅ
0: kāṅ dī
1: Zhō
0: bā rō rā Zhō rō rā
1: Tā
0: zhīn rō dōṅ kārā sā yā rō